0: ಐಬೋನ್ ಸುಬುದಾಸನ ಚಗ್ರಹಿ ವಾಸನವಂತ ಪ್ರಬೋಧಮ ದವಸಕ್ ವೇನ ಕೆಲ ಪ್ರಾರ್ಥನಾ ಕನ್ನ ಒಬ್ಬ ಸೀಲು ದಿನಾಟಮ ಅದ ಅಲು ದವಸಕ ಅಲು ಮಾಸಕ ಅಲು ಸತ್ಯ ಕಾಪಿ ಮೇ ವಿಧಿ ಹಡ ಹಂಬ ವೇಂಡಿ ಅದ ಗುಸ್ತು ಮಾಸೆ ತುನ್ನಣಿ ದಾ ಸಂದುದ ದವಸ ತವತ್ ಚಗ್ರಹಿ ವಾಸನವಂತ ಪ್ರಬೋಧಮ ದವಸಕ ಐಬೋನ್ ಸುಬುದಾಸನ ಮೇ ಕಲ
1: ಐಬೋನ್ ಗಿಹನ್ ಸುಬುದಾಸನ
0: ಅದ ಸುದನಮ ಪಿ ಚಾತಿಕ ಧಾರಾವೇ ಪೋತ್ ಪತ್ತಲ ವಾರ್ತಾ ಕಲ ತಿನ ಪ್ರಧಾನ ಪ್ರವೃತ್ತಿ ವಲಟ ಅವಧಾನೆ ಯಮುಕರನ್ ಮೇದ ದಿನಮಿನ ಪೋತ್ ಪತ್ ವಾರ್ತಾ ಕಲ ತಿನ ಪ್ರಧಾನ ಸರಸ್ತಲೆ ಅದ ದಿನವಿನ ಪುವತ್ಪತ್ ವಿತರಕ್ ನಮೇ ದಿವೈನ ಪುವತ್ಪತ್ ಡೇಲಿ ನ್ಯೂಸ್ ಪುವತ್ಪತ್ ಲಂಕಾದೀಪ ಪುವತ್ಪತ್ ಲಖನ್ ಪ್ರವೃತ್ತಿ ಅಂಶಿಯ ಮೆಸೇಲು ದಿನಾಮ ದವಸದಿ ಪ್ರಧಾನ ಸಿರಸ್ಥಲೆ ವಿಧಿಹಿಡ ವಾರ್ತಾ ಕಲತೇನೆ ಮಹರಸಮಕಾಮಿ ಗೆಟುಮ ಪಾಲನೆ ಕರಾಯ್ ರಂದವಿಯನ್ ಎಕಸೆ ಹತರಕ ಬಂದನಗರ್ ಹತಕಟ ಮಾರುಕರಾಯ್ ಗೆಟುಮಟ ಮುಲ ಕುಡುಜಾವಾರಮ ಮೆಡೀಮ ದೇಪಲ ಲೇಖನ ಗುಡನಗಿಲಿ ವಲಟ ಥಾಣೆ ಕುಮಂತ್ರಣೆಯಾಗ್ದಾಯ್ ಸಕಾಯಿ ಎಮತಿ ಹರ್ಷನ ಕೀನ್ ಕಥಾವಕುತ ದವಸದಿ ಸಂಧಾನ ಕಲತಿಬೆನವ ಮರಣ ಎಕಾಯಿ ಹಯಾಕ್ ರೋಹಲೆ ಕೇಲಾಯ್ ಅದ ರಕ್ಷಣ ಶ್ರೇಯಾಂತ್ ರಣ್ಮಲೆ ಸೋಮಸಿರಿ ಸಹ ಗಣದ ರೋಚನ ಸಮರ್ಥುಂಗ್ ತಿಸ್ ಕೊಟಿನ್ ಕಡು ಅದ ದವಸದಿ ಗೆನ ವಾರ್ತಾವ ದಿನಮಿನ ಪೋತ್ಪತ ವೆನುವೆನ್ ಅಪ್ಪ ಈ ದಿನಮಿನ ಪೋತ್ಪತೆ ಸತಹಂಟ ಅವಧಾನಿ ಮುಖರನ್ನ ಕಲಿನ್ ಯನವ ಡೇಲಿ ನ್ಯೂಸ್ ಪೋತ್ಪತಟ
1: Mahara prison suffers extensive damage after riot. Key administrative and operational areas heavily scorched. Probe begins. Those responsible will face legal action. Officials said one inmate dead, at least seven injured, over 100 inmates transferred to other prisons. For the more detail, the Mahara prison complex suffered extensive structural damage, with authorities confirming that key administrative and operational areas were heavily scorched and damaged after violent rioting broke out on Saturday at the overcrowded facilities. Audio Gihan.
0: අපි යනවා දිවයින පුවත්පතට දිවයින පුවත්පතේ හේමන්ත රන්දුණු චමින්ද සිල්වා නෝමන් පලිහවඩන සහ ප්‍රදීප් ප්‍රසන්න සමරකෝන් ගෙනට වාර්තාව බහර හිරගෙදර මහ විනාශයක් රඳවියකු මරුට අටක් රොහලේ හිරගෙදර ගොඩනැගිලි රසකට ගිනි තබයි අනවශ්‍ය ගැටුමක් මවා පිරිසක් පලා යෑමට උත්සාහයක් කියලා සඳහන් කරලා තිබුණා

0: ದೋರೆ ಗಂಗೆ ತಲು ನಹಿ ನಹದೆ ಮೆ ವಿಪೆನಿಲ್ಲ
1: ಸಮ ಅನುಗ್ರಹಯ
2: ವಾರ್ತಾ ಪಿಟ ವಾರ್ತಾ ಕಬನ ಕೋಟಿ ಅಟೆ ಎನ್ಎಲ್ ಬಿ ದನಡಿ ದಹನೆಯ ನುತುರಯ್ಯೆ ಪ್ರತಿ ಸಂವರ್ಧನೆಯ ತನಂತ ಶಕ್ತಿಯಕ್ ವಿಮಿನ್ ಒಬ ದಿನವ ರಟತ್ ದಿನವಟ ದನನಿ ದಹನೆಯ ಬಿಳದಿಗೆನ ಒಬ ಕೋಟಿಪತಿಯ ಕುವನ್
3: ಕೊಲಮಿನ್ ಕಥನ ರೇಡಿಯೋ ಸ್ಲಾನ್ ಕೊಲಂಬು ಗುವನ್ ವಿದ್ಯುತ್ ಪ್ರಚಾರಯ
4: ಲಂಕಾ ಗುವನ್ ವಿದ್ಯುತ್ ಪ್ರಚಾರಯ
3: ಶ್ರೀಲಂಕಾ ಗುವನ್ ವಿದ್ಯುತ್ ಸಂಸ್ಥಾವಯ
1: ರೇಡಿಯೋ ಸಿಯವಸಕ ಲೋಕನೆಯ
5: ಆಚಾರ್ಯ ಧಾರ್ಮಿಕ ದಿಸಾನಾಯಕಗೆ ಅ ಸೆಂಚುರಿ ಆಫ್ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಪರೇಷಣ ಕೃತಿಯ ಪಾತಕ ಕರಗಾತ್
1: ಶ್ರೀಲಂಕೆಯ ರೇಡಿಯೋ ಕರ್ಮಾಂತಿ ಅನಾಗತೆಯ ಕೊಯ್ಬಟದ
5: ವಿದ್ವತ್ ದೇಶದ ಸಮಕ ವಿವೃದ್ಧ ಸಂವಾದಯ
1: ವಿಜಯಾನಂದ ಚಾಯ್ವೀರ್ ಆಚಾರ್ಯ ರಂಗ ಕಲಾಸೂರ್ಯ ನಾಲ್ಕು ಗುಣವರ್ಧನ ಅತುಲು ಮಾಧ್ಯ ಪ್ರಾಮಾಣಿಕೆಯಿಂದ ಸಹಭಾಗಿತ್ವೇನ್
5: ಅಕೋಸ್ತು ಹಾಯ್ ವನಿತಾ ಬೃಹಸ್ಪತಿಯಿಂದ ಪಸರು ಸುನಚ
1: ಸ್ವಾಧೀನ ರೂಪವಾಹಿನಿ ಶ್ರವಣಾಗಾರೇದಿ
5: ಸಂವಿಧಾನಯ ರಾಜ್ಯ ಗುವನ್ವತುಲೆ ಪೋತ್ಪತ್ ಸಹ ಸಮಾಜ ಮಾಧ್ಯ ಅನುಮಂಡಲಯ
1: ಸಾಂಸ್ಕೃತಿಕ ಕಟಿವುದು ದೆಪಾರ್ತುಮೇಂತು ಸಮಗ ಲಕ್ಕಾಂಡ ಗುವನ್ವಿತುಲೆಯ
6: ಲುಕಯ್ಯ ಮಾರೆ ವಿಡನೆ ಊಣೆ ಡಿಗಿವಾಣೆ ಮಾಡಿ ಮೆಮರಿ ಲೋಸ್ ಕೀಳ
7: ಮೆಮರಿ ಲೋಸ್
6: ಕೌದ ಡಾಕ್ಟರ್ ಯಾರು ಸುನ್ನದು ಮಮ್ಮ ಕಿರಿಕೆ ಬುಣ್ಣೆ ಅಯ್ಯ ಸೀನಿ ಹೇಳಿನೇ ಮುಕುತ ಅತ್ತ ಬೈ ಹಿಡಿದ್ರನೆ ಅಯ್ಯ ಮಾಡ ಸುಪ್ರಿ ಡಾಕ್ಟರ್ನೆ ಡಾಕ್ಟರ್ ಹರಿಯ ತಮ್ಮ ಕೀಳದಿಯಲ್ಲ
1: ಸಿಂಧು ಹನ್ನ ಎಫ್ಎಂ 93.5 ದಶಮ ಪಾದ ಎಫ್ಎಂ 93.5 ದಶಮ ಹತ್ತ ಹೆಂದೇವಿ ಹತ್ತಿರ ವೆದ್ದಿ ಟ್ಯೂನ್ ಕರಲ ತ್ಯಾಗನ್
5: ಈವನಿಂಗ್ ಡ್ರೈವ್ ವಿತ್ ಶಮಿತ್ ಅಂಡ್ ಚಾರು

0: ರಾಜ್ಯ ಬ್ಯಾಂಕುಗಳ ಸುರಕ್ಷಿತ ಭಾವಿ ಇಹಲಮ ರಕವರ್ಣೆ ಸಮಗಿನ್ ಸ್ಥಾವರ ತೆಂಪತು ಸಂದಹ ಇಹಲಮ ಪೊಲಿಯ ಆರ್ ಡಿ ಬಿ ಬ್ಯಾಂಕುವೆನ್
1: ಆಟ ಪಿಟಿವಲಿಂಗ್ ಹದ ಅಪು ಕೇಮಕ ತಿಯನ ರಾಸ ರಸವಿ ತರದ ಐ ಪೋಷ.

0: ಮಾನವೀಯ ಪ್ರೇಮಯೇ ಸೌಂದರ್ಯಾತ್ಮಕ ವಿಯಮನ
1: ಸಂತತಿಯ ಧಾರಾ ದಿಲ್ ಅಪ್ನಾ ಓರ್ ಪ್ರೀತ್ ಪರಾಯಿ ಮೈ ಹಾರ್ಟ್ ಈಸ್ ಮೈನ್ ಅಂಡ್ ಮೈ ಲವ್ ಈಸ್ ಫಾರ್ ಸಮ್ಮನ್ ಎಲ್ಸ್ ಮಗೆ ಹದವತನ ಮಗೆ ದಿಲ್ ಅಪ್ನಾ ಮಗೆ ಹದವತ ಮಗೆ ಪ್ರೀತ್ ಪರಾಯಿ ಮಗೆ ಆದರೆಯ ತವತ್ ಕೆನೆಕುಟ ಆಯ್ತಿ ಇದ್ದಸಂಸೆ ಹಾಟೆ ದೇಮೆ ಚುಟುಪಡೆ ತಿರಗತ ವೆನ್ನಿ ಪ್ರೇಮ ಕಥಾವಾಕ್ ರಾಜ್ಕುಮಾರ್ ವೀಣಾ ಕುಮಾರಿ ನದೀರಾ ಮಿಶ್ರಪಾಠಿ ಪ್ರಧಾನ ಚರಿತ್ರ ನಿರೂಪಣೆ ಕಲಾ ಚಿತ್ರಪಟಿ ರತ್ನತನು ಗೀತ ಅದರ ಧಾರಿಮ ಜನಪ್ರಿಯ ಸಂಕ ಜಯಕಿಶನ್ ತಮ ಚಿತ್ರಪಟಿ ಸಂಗೀತ ಅಧ್ಯಕ್ಷನೇ ಸಿದ್ದು ಕಲಿ ಇಕ ಸಂಸ್ಥೆ ಹತೇಕ ವಸತಿ ಪ್ರಾತನು ಫಿಲ್ಮ್ ಫೇರ್ ಸಮ್ಮಾನ ಒಲಲೇತಿ ಸಮ್ಮಾನ ದಿನ ಕಲಾಭ ಶಂಕರ್ ಸಹ ಜಯಕಿಶನ್ ದತ್ತನಾಟ ಮಿಚಿತ್ರಪಟಿ ಸಂಗೀತ ನಿರ್ಮಾಣೆ ಕಿರೀಮ ವೆನು ವೆನ್ ಇವಾಗೇಮ ತಮಾಯಿಯ ಪಹುಗೆಯ ಅಗಸ್ತು ಫಲವೆನಿದ ಮೀನಾ ಕುಮಾರಿಗೆ ಜನ್ಮದಿನ ಸಮಾರಂಭಯ ದಿಲತೆ ಪುನಃ ಯಕ್ದ ಸಂಸ್ಥೆ ತಿಸ್ತುನ ಅವೃತ್ತಿ ಅಗಸ್ತು ಫಲವೆನಿದ ತಮಾಯಿ ಮೀನಾ ಕುಮಾರಿ ಇಪ್ಪದೂನೇ ಇದನ್ನ ಇತಾಮ ಅಡು ವಯಸ್ಸಾಗಿದ್ದ ತಮಾಯಿಯ ಮಿಯನ್ನಿ ವಸವೃದು ತಿಸ್ ಅಟಕ್ ಹೋಗಿ ಕಾಲಾಗಿದ್ದ ತಮಾಯಿ ಹದಿಸಿಯಮ ಮಿಯನ್ನಿ ರೋಗ ತತ್ವ ಖೇತುವೆನ್ ನಿತೇನ ಟ್ರಾಜಡಿ ಕ್ವೀನ್ ವಿಧಿಯಟ ತಮಾಯಿ ಮೀನಾ ಕುಮಾರಿ ಬಾಲಿವುಡ್ ಸಿನಿಮಾವೇ ಹಾದು ನನ್ನೇ ಕಂದಲು ಕುಮಾರಿ ಕಂದಲು ಕಥಾವ ಶೋಕಾಂತ ರಜನ ವಿಧಿಯಟ ಕಮಲ್ ಅಮ್ರೋಹಿ ವಿವಾಹ ಕರಗಾನು ಇಕ್ ದಸಂಸೆ ಪನಸ್ ದೇಕ ವಸರದಿ ಅಯ ಇಕ್ ದಸಂಸೆ ಪನಸ್ ಹತ್ತರ ವಸರದಿ ತಿರಗತನು ಬಾವುಜಿ ಬಾವ್ರಾ ಚಿತ್ರಪಟೇ ರಂಗನೆವನುವೆನ್ ಅಯ ಒಂದಮ ನಿಲಿಯಟ ಹಿಮಿ ಸಮ್ಮಾನಿಯ ದಿನ ಗಾನುವ ಇರಬಸ್ ಇಕ್ ದಸಂಸೆ ಪನಸ್ ಪಹೇದಿ ಪರಿಣಿತಾ ವೆನುವೆನ್ ಅಯ ಒಂದಮ ನಿಲಿಯಟ ಹಿಮಿ ಸಮ್ಮಾನಿಯ ದಿನ ಗಾನುವ ಸಹೀಬ್ ಬಿವಿ ಆರ್ ಗುಲಾಮ್ ಚಿತ್ರಪಟಿಯ ವೆನುವೆನ್ ಅಯ ನವತಾತ್ ಹೊಂದಮ ನಿಲಿಯವೆನುವೆನ್ ನಿರ್ದೇಶವೆನ ಏಕ್ತ ಸಂಸ್ಥೆ ಹಠ ತುನ ವಸರೇತಿ ಅಯ ಖಾಜಲ್ ಚಿತ್ರಪಟಿಯ ವೆನುವೆನ್ ಹೊಂದಮ ನಿಲಿಯ ಸಮ್ಮಾನ ದಿನ ಗಣುವ ಏಕ್ತ ಸಂಸ್ಥೆ ಹಠ ಹಾಯ ವಸರೇತಿ ಕೊಮನಮುತ ಮದ್ರವ್ಯಟ ಅಭಯ ಭೀಮ ನಿಸಾ ಎತುರೇ ನತಿವೆಚ್ಚಿ ಸಂಕುಲತಾವ್ಯ ನಿಸಾ ಪಸುಕಾಲೇದಿ ಅಯ ಭಾಗ್ಯ ಸಂಪನ್ನ ವಿಧಿಹೆಟ ಜೀವಿತೆಯನ್ ಸಮುಗತ್ತ ಹಿಂದೆ ಸಿನಿಮಾವ ಪೆಲೆ ಪಾಂಡವ ಕವದಾಹೋ ದಿನಕ ಇತಿಹಾಸ ಕಥಾ ಲಿಯವೇನಿದ್ದ ಎದಿನಟಾತ್ ಕೆಟಿ ಜೀವಿತ ಕಾಲ ಗತ ಕಲಾವನಾತ್ ಆಗಲ ರಾಂಗ ಫ್ಯಾಮ್ ನಿಸ ಆಗನ ಕಥಾಭಾರ ಲಾಕ್ವೇವಿ ಎಕ್ದಾಸ್ ನವಸ್ಯ ಹತ್ತ ದಿಕ ವಸರೆ ಮಾರ್ತು ತೆಸ್ ಎಕ್ವೆಂದ ತಮೈ ಅಯ ಮೇ ವಿಧಿಯಟ ಸದಾಟಮ ದಿನಿತ್ ಪಿಯಾಗಾನ್ನಿ ಮೀನಾ ಕುಮಾರಿಗೆ ಕಂದಲು ಕಥಾವ ಗೇನೆ ಕಿಯಾದಿ ಅತ್ತರಮ ಅಪೇ ಜೀವಿತ ವಲ್ಟಾತ್ ಬಹುದೇವ ಲೇಖತು ಕರಕಾನ ಪುಲುವನ್ ಮತ್ತೆ ಮೇ ಪಾಕಿಸ್ತಾ ಕೇನ ಚಿತ್ರಪಾಠೆ ಆಗಿ ರಂಗನಿಗೆ ಬಹು ದಿನ ಕಥಾ ಬಹಕರನು ಇದನ್ ಪಾಕಿಸ್ತಾ ಚಿತ್ರಪಾಠೆ ರಂಗನಿ ನೆಕ್ಕುತೂನು ಅಯ ಚಿತ್ರಪಾಠೆ ತಿರಗತವಲ ಸತತ್ತುನ ಕಥನಾಡ ಪಸತಮಯ ಇತಾಮತ್ಮ ಅಸಾಧ್ಯ ತತ್ವಟ ಅಸನೀಪ ವೆನ್ನೆ ಆ ರೋಹಲ್ ಗಾತ ವೆನ್ನುವ ಇದಕ್ಕೊಟ್ಟ ದಿನ ಕೇಪ ಕರೋಟ ಕೋಮ ತತ್ವಟ ಪತ್ತನು ಇಟ ಪಸ್ಸೆ ದವಸ್ ದಿಕ ಇತರವಾಗಿ ಕತ್ತನೋಡ ಪಸ್ಸೆ ಅಯ ಅಭಾವ ಪ್ರಾಪ್ತ ವೆನ್ನುವ ಇದನಾಗಿ ಅವಸನ್ ಇಲ್ಲೀಮ ವೆಲಾತಿಪುಣು ವಿಧಿಹೆಟ ಅಯವ ಬಹುಮದಾನ ಕರನವ ರೆಹಮತಾಬಾತ್ ಖನತ್ತಿ ಬೊಂಬಾಯಿ ಮೆಜಗೌನ್ ವಲ ನರಿಯಲ್ ವಾಡಿ ಪ್ರದೇಶದ ಮೈ ಮೇ ಕಾಣತ್ತದೆ ಎನ್ನಿ ಇದನ್ನ ಹಾಗೆ ಇಲ್ಲಿ ಮಗಟ ಅನುವತ ಮೈ ಮೇ ಕಾಣತ್ತೆ ಅಯವ ಭೂಮದಾನ ಕರನ್ನಿ ಇದನ್ನ ಅಯ ಇಲ್ಲಿಂ ಕಲ್ಲತಿಬನು ದೇವಲ್ ಅತ್ರೆ ಹಾಗೆ ಜೀವಿತೆಯ ಬಿಂದುನು ಹದವತಕ್ಕೆಕ್ಕ ಬಿಂದುನು ಗೀತಾಕ್ವಾಗೇಮ ಕಿಸಿದು ಪಸುತವೀಮಕ್ ನತು ಹಮಾರ ಕರಣವಾಗ ತಮೈ ಸಟಾನ್ ವೆಲಾತಿ ಎನ್ನಿ ಇವಾಗೇಮ ತಮೈ ಹೆಗೆ ಆದರಣೀಯ ಸೆಮಿಯ ಒಹುಗೆ ಅವಸಾನ ನಿಲ್ಲಿಮ ವೆಲಾತಿ ಬುನೆತ್ ಕವಧಾರಿ ದವಸಕ ಒಹು ಮಿಯ ಗಿಯ ಹಮ ಹೆಗೆ ಸೋಹನ ಅಸಲಮ ತಮನ್ವತ್ ಮಿಹಿದಾನ್ ಕರನ್ನಟ ಕೇಳ ಏ ಅನುವ ಹೆಗೆ ಆದರಣೀಯ ಸೆಮಿಯ ಇದ್ದ ಸಮಸ್ಯೆ ಅನು ತುನ ವಸರೆ ಫೆಬ್ರವರಿ ಎಕೊಲೊಸನಿತ ಮಿಯರೆನಮ ಬೊಂಬಾಯಿತಿ ಇದನ್ ಒಹೋಗೆ ಅವಸನ್ ನಿಲ್ಲಿಮ ಪರದಿ ಮೀನಾ ಕುಮಾರಿ ಮಿಹಿದಾನ್ ಕಲಸ್ತಾನೆ ಅಸಲಮ ಒಹುವತ್ ಮಿಹಿದಾನ್ ಕರನು ಲಾಭನವ ದಿನ ಆದರವಂತ ಇಂದಿದನಕ್ಕೆ ವಿಧಿಹಟ ನರಿಯಾಲ್ವಾಡಿ ಪ್ರದೇಶಯತಿಯನ ರೆಹಮತಾಬಾದ್ ಸುಸಾನ ಭೂಮಿಯದಿ ಸದಹಟಮ ಎಕ್ವೆನವ ಇದೇನ ಏ ಕಥಾವೇ ಕಂದಲು ಕಥಾವಕ್ ಸತಹನ್ ವೆಲಾತಿಯನವಾಗಿ ಮೇ ಗೀತೆ ಅತುಲಿತ್ ಹೇಮ ಕಂದುಲ ಸತಹನ್ ವೆಲಾತಿಪೆನವ ಹದವತ್ತ ಮಗೆ ಹೆಬೈ ಈ ಹದವತ್ತೇತಿಯನ್ನು ಆದರೀತಿಯನ್ನೇ

ಮಾನವೀಯ ಪ್ರೇಮೆಯ ಸೌಂದರ್ಯಾತ್ಮಕವೇ ಮನಸ್ಸಂದದೆಯ ಧಾರ. ಆದರೆ ನಾಗೇನ ದಾಸ್ತಃ ಹತ್ತರ ವಾಸಲಿದ ತೆರೆಗಾಥವನು ಕ್ರೇಚರ್ ಟ್ರೇಡಿ ಚಿತ್ರಪಾಠ ಟೈ ಗೀತೆ ಅದರತ್ತೋನಿ ಮೀ ಗೀತೆಯ ಸಂಗೀತೋತ್ಕರಣ ಸಹಲ್ಯಾನ ಟಾನಿ ಕಕ್ಕರ್ ಅರ್ಜಿತ್ ಸಿಂಗ್ ತಮೈ ಗೀತೆಯ ಗಾಯನಕರಣಿ ಬಿಪಾಷಾ ಬಾಸ್ ಉತ್ತಕ್ಕೆ ಇಮ್ರಾನ್ ಅಬ್ಬಾಸ್ ತಮೈ ಮೀ ಗೀತೆಯ ವನುವೆನ್ ಪೆನಿ ಇನ್ನೆ ತಾಮತ್ ಜನಪ್ರಿಯತ ಪತ್ತನು ಗೀತೆಯ ಮೊಹಬ್ಬತ್ ಬರಸಾ ದೇನಾ ತೋ ಸಾವನ್ ಆಯಾ ಹೇ ಒಬೆ ಪ್ರೇಮೇನ್ ಮಾ ನಹವನ್ನ ಹರಿಯಟ ವಸಂತಯಾವಾ ವಕೆ ತೆರೆ ಔರ್ ಮೇರೆ ಮಿಲ್ನೆ ಕಾ ಮೋಜಮ್ ಆಯಾ ಹೇ ಒಬೈ